0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿನ್ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕ್ಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ

0: ರೇನ್ಬೋ 101.9.
1: ಜಾಗ್ತೇ ರಹೋ ಜಾಗ್ತೇ ರಹೋ,
2: ಸಿರ್ಫ್ ಜಾಗ್ತೇ ನಹೀ ಸಜಗ್ ರಹೋ,
1: ಸಿರ್ಫ್ ರಾತೋ ಮೇ ನಹೀ ಜಿಂದಗೀ ಕೇ ಹರ್ ಮೋಡ್ ಪರ್ ಸಜಗ್ ರಹನಾ ಹೈ,
2: ಅಫವಾಹೋ ಸೇ
1: ಧೋಕಾ ಧಡಿ ಸೇ
2: ಜಾಗರೂಕ್ ಹೋನಾ ಹೈ ಅಪನೇ ಅಧಿಕಾರೋ ಕೇ ಪ್ರತಿ,
1: ಅಪನೇ ಜಿಮ್ಮೇದಾರಿಯೋ ಕೇ ಪ್ರತಿ.
2: ಹರ್ ಸಹೀ ಫೈಸಲೇ ಕಿ ಶುರುವಾತ್ ಹೋತೀ ಹೈ ಜಾಗರೂಕತಾ ಸೇ, ಔರ್ ಜಾಗರೂಕತಾ ಕಿ ಶುರುವಾತ್ ಹೋತೀ ಹೈ ಸಜಗ್ ಭಾರತ್ ಸೇ.
1: ಸಜಗ್ ಭಾರತ್,
2: ಜಾಗರೂಕ್ ಭಾರತ್,
1: ಸಶಕ್ತ ಭಾರತ್.
2: ಸುನಿಯೆ ಸಜಗ್ ಭಾರತ್
1: ಸೋಮವಾರ ಸುಬಹ 11:30 ಪರ್ ಸಿರ್ಫ್ ಎಫ್ಎಂ ರೇನ್ಬೋ 101.9 ಪರ್. ಸಜಗ್ ಭಾರತ್,
2: ಜಾಗರೂಕ್ ಬನಿಯೇ,
1: ಸಜಗ್ ರಹಿಯೇ.

0: ರೇನ್ಬೋ 101.9.
1: ಇರಾನಿ ಚಾಯ್,
2: ಬನ್ ಮಸ್ಕಾ,
1: ಹೈದರಾಬಾದಿ ಬಿರಿಯಾನಿ,
2: ಟಂಗ್ ದಿ ಕಬಾಬ್,
1: ಕುರ್ಬಾನಿ ಕಾ ಮೀಠಾ,
2: ಶಹದೂದ್ ಮಲಾಯ್.
1: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೇ
2: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
1: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್.
2: From 2 to 3 p.m. every day on FM Rainbow 101.9.
1: It's not just food.
2: It's culture, history and flavor rolled into one.
1: Jashne Hyderabad.

ಆಲ್ ರೈಟ್, ಮೀರು ವಂತುನಾರು ಆಕಾಶವಾಣಿ ಎಫ್ ಎಂ ರೇನ್ಬೋ ಹೈದ್ರಾಬಾದ್ 101.9 MHz ವಿತ್ ಮೀ ಆರ್ ಜೆ ಪ್ರಬ್ಲಿಕಾ ಅಂಡ್ ವೆಲ್ಕಮ್ ಟು ದಿಸ್ ಸೆಗ್.